ಪಾರಮಂಗಾಧಸ್ವಸ್ತಿ ವಿಶ್ವಾಧೀರಿ ಮಾತ್ರಿಷ್ಟುರ್ಗಲಾಭೂತಿ ಕರ್ಕಜ ಭೇಷ.